0: ಬಳಿ ಹೋಶಿಯಾರ್
1: ಮೇರೆ ಮನ ಕೆ ದ್ವಾರ ಯೇ ಘುಸತ ಜಾತ್ ಅಪನೇ ಹಿ ಜಾಲ ಮೇ ಫಸತ ಜಾತ್ ಹಮ ಮರತ ಜಾತ್.